ಉಳ್ಳಮನ್ ಭಾರತನಿ ಆಂಧರರಿಯಾದ ತಮನು ಅಗ್ಲಗ್ಲ ಕುಲ್ಲಮ್ಮನ್ ಕಲಾನಿ ಫಿಲ್ಮ್ ಬಸರು ಒಬಿಸಿನಿ ದಸರು ಲಕೈ ದಾನ್ ಕಲೌ ನೀ ದುರ್ರಾಮ್ ಬಾಬದನ ತೋಲಾಕಿ ಸರಾಮ್ ಸಕಾವ ಮಲ್ಲಮ್ಯ ವನಿ ಕತ್ ಕುಟುಬ ಫೀ ಲೌಹಿ ಕಲ್ಲದಿ ಫೀ ದುಲ್ ಕುಟುಬ ಎನ್ ಕಾಜುಲಿನ್ ನೀರಾನಿ ಮಲ್ಲಮ್ ಯಹ್ವನಿ ಮುಕಲ್ಲದ ವಿಘ್ನ ಸಾಚಲವುನಿ ತವಾಬ್ ಮಲ್ಲಮ್ಯ ವನಿ ಬೈನ ದರಿಯ وبين تقوم يكب كبل سريع تواف من لم يوني بين الدريع وبين تقوم يكب كبل سريع أنين كل من قلاني